ಜಂತರಿತ ಕಿಟ ತುಂತ ಕತರಿ ಜಂತರಿತ ಕದಿ ಕಿಟ ತುಂತ ಅಂತ ಕಜಂ ತ ಕತರಿ ಜಂ ತಜಂ ಕದಿ ಕಿಟ ತುಂ ಕದಿ ಕಿಟ ತುಂ ಕದಿ ಕಿಟ ತುಂ